ಉದಯಂ ತುಬಿಡಾವಿ ತೆಹೇನಿ ಮೀನಿಕ ದಾ ಎಫ್ಶಾಲ್ಲ ದಾತೇನ ಹೆನೆನೇನೇನ ಬರಾಕ್ತಿಸಿನೇನ ಏಂಬಲಿ ನಿಮ್ಸಿಯೋದೇನ ತುರಶಿ ತೋನ್ ಶಾಲ್ಲನೇ ಕನಿ ತುದಂಬೀರ್ ತೋನ್ ಅಲ್ಲಾ ಶಾಲ್ಲ ಸಗಿ ಕಾ ಥೋನಿ ಕ್ವಸಿ ದಾಯಿನ ನಿ ಸರಿ ಓಕ್ನ ದಾಯಿನ ಶಾಲ್ಲ ತಿಮಿರ್ನ ಹೆನೆನ್ ಏಂ ಬಲಿ ಅದೆ ತೂನ ಶಬು ತ್ವರಿ ತೊಕ್ನ ನಿ ಸರಿವ್ ಅರೆ ಅಂಸೆ ಒತ್ತಿ ಸೂಗಾನೈ ದಾಯಿತ್ ವಿ ಕೈನೆ ನಾತಿ ಏಂ ಬಲಿ ದಿಯನೇ.

ಒಂದು ಹಲ್ಲಾನೇನೇ ತುಗಿಸಾತಿ ತಕ್ಕ ತಕ್ತೈತ್ ಹಬ್ಬೋಲು ಅನ್ ಅಂದ ಈ ಶೋಕ್ ಈದ್ ನ ತೆದೇನೆ ತಿದಿಯೋ ಉನ್ ತಕ್ ಇವಲಿ ಫಾಯ ಮಾಬತು ತಕ್ಕ ತಿವಾ ಕಾ ಉನ್ ಬಡಡ್ ಯಕ್ಕೆ ಸಿಯಾನಿ ಯಕ್ಕೆ ಸ್ತಿಕಿಂ ಕಣ್ ಬಡಡ್ ಏಟ್ ಬೀಲ್ ಇದಿ ಗಾಲ್ ನಾಗೆ ದಿ ಫರಿಯೈ ತಲ ಹೋ ಇಫ್ರೈನ್ ಏನೋ ಬಕ್ ದಿ ಅನೇನೋ ಉಮಲಿಯೈ ತಲ ಇಫ್ರೋ ಅನೇ ದ ತಿಂಗದು ಫರನೇನ್ ಸಂಗನೆ ಬಕ್ ಇಹಿ ಬಂಬರೋ ಮದ್ದಾತ್ ಲುವಾವ್ ಸಮಿಯ ವೇದೆ ಲುವಾವ್ ಸಮಿಯ ಲುವಾವ್ ಸಮಿಯ ಲುವಾವ್ ಸಮಿಯನ ಸಂಗಣೆ ಫುರ್ಸ ದಿಬ್ನು ತಮರೂಪ್ ಸಂಗಣೆ ಹರಿಸೈ ಡಾಬನ್ ಅಯ್ಯ ತು ತಕತ್ತೆ ಗಿರಿ ಅಂಗದೈ ಹೇ ಅನೋ ಕಬಿ ಅನೋ ಕಬಿ ಅದೇನ್ ಅದಿಯೋ ಓತ ಕುಶ ಓತ ಕಣ್ಣ ಆಶುಕ್ ನ ಫೇರ ಓತ ಕುಶ ತಿದೇನ್ ತಿದಿಯೋಪ್ಸ್ ಆಯ್ ದೇವೇನ್ ಅಸ ಏನ್ ತು ತು ತಕತ್ತೆ ಹರಿ ತಿಂಗದೆ ತುನಾತಿ ಹುವ ಶೂಕೆ ಥರುವೆ ತುನಾತಿ ಹುವ ಇವು ಶೋಕಂದೆ ಇದೇವೆನ್ ನಾ ನಾ ಮಲೋ ನೋ ಕಾ ಅಂದೆ ಕ್ನಾನ್ ಹೋ ಕಾ ನೀನೆ ದೇ ಮಲ್ಲೆ ರಗದ ಹೋ ಕಫರ್ ಮಲ್ಲೆ ಆಯ್ ಹೋ ಕಫರ್ ಮಲ್ಲೆ ಅಂಗುಲ್ ಹೋ ಕಫರ್ ಇದೆ ಹಣ ಮಲ್ಲೆ ಎಲೀಲ್ ಹೋ ಕಾ ನೀನೆ ದಿಯೋ ಸಯ್ಯಸ ನೋಪ್ ಅಂಗುಲ್ ದಾಯ್ ಕಾ ವಿಸ ನೋಪ್ ಅವು ಅಂಗುಲ್ ಹೋಯ್ ಆ ದಿಯೋ ಇಸೋ ಸೈತೆ ಬಾರೋ ಇಸೈತ್ ಭಂಜರ್ ಇಫ್ ರೈತ್ ಕೃತಿಪ್ ಅಂಗುಲ್ ಒಂಗಾಲಿ ಸೀಸೋದ್ ಕೃತಿಪ್ ಅಂಗುಲ್ ಓರ ಸೀಸೋದ್ ಅಯ್ಯೋ ದಾಸಿ ಐತ್ ಬರೇ ತಮ ಇದೇವೆನ್ ಗಿಸ್ಮಿ ಆಡನೆ ಹೊತ್ತು ನಾತಿದ ಅನಸನಾಯ್ ಉನ್ನೆ ಬೇತೈ ವಿತಿತ್ ಅದಿ ಊತೂದಿ ವೇರೆ ವಾರ ಅನಸನಾಯ್ ರೀತೇನೆ ತಕ್ಕ ವಿತಿತ್ತಿತ್ ಕಬಾ ಸೂಗಾನ ಅದೇನ್ ಅರೆ ಸನಾನ ಎತ್ತು ನಾತಿದ ತಿಸೂಗನೈ ಎಂದ ಇರಬಾಬ್ ದಾಯಿತ್ ಕಿತ್ ವೇರ್ ತಕ್ ಏಗ್ರಿಮ್ ಏಗ್ರಿಮ್ ತಕ್ ದೋರ್ ಗಾಲ್ ದೋನ್ ಹದೀದೆ ಅಕೋ ಏಗ್ರಿಮ್ ತಕ್ ಗಿಸ್ಸಾ ದೋನ್ ಹದೀದಿಯ ಮಿತಾಲ್ ದೋನ್ ಹದೀದಿಯ ಶಿಯಾತ್ ಮಸ್ಸೆ ಹೆಣು ಗಲಿ ವಾ ಮೂಟಾಬ್ ನೀಕ್ತಿ ದೋರ್ ತಮ್ನ ಮಲು ಗಿರ್ಮೆ ಬೀಫಿ ಓನ್ ಸಗೆ ಮೀನಾನ್ ಅವುಳಿ ಹಾಯ್ ಸಗೆ ಮೀನಿ ಅನಂದ ಅಮೋಟಾಬ್ ನೀಕ್ತಿಯ ನಾಯಿ ಗಬೀಲವೇ ನಾತಿ ಗಾಲ್ ಸಗೆ ಮೀನಿ ಕಾಮಿ ದಾಯ ಅಡಮಿ ಓರ್ ಓಂ ಬೈ ರೇನೈ ರೇನಾನ್ ಓಬ್ನೆ ಫಾಯ್ ದೇನ್ ಯಾ ಓನಮ್ ಸೆ ರೈ ದಾಯ ಓಕ್ನಾನೆ ದೇ ನಿದಿತ್ ಓ ತಕ್ ಸಗೆ ಮೀನಿ ರಿಯಾನೋನೋ ಈ ಶೋಕಿ ತೈನೆ ಮ್ಯಾದೆ ಮರಿಯೋನ್ ಕ್ಲಸ್ ಏನ್ ಮರಿಯೋನ್ ಕ್ಲಸ್ ಐ ಏ ಐನ್ ಬಕ್ ಹದವೆನ್ ತೀಫಿತ್ ಹಿಂದಿ ಹುಯಿ ಹದವೆನ್ ಹೇ ಹಿಂದಿ ಹುಯಿ ಎಸ್ ಐನ್ ಎಸೋ ಬಂದ ಮರಿತೋನ್ ಜಹಾಜ್ನೈ ತುಮ್ ಅರೆ ನಿಸ್ತೋಬ ಅಬದಾನ್ ಹಲ್ಲಾನ್ ತಮಾ ಬೇದೋನ್ ಯಬನ ನಿಸ್ತೋಬ ಅಬದಾನ್ ಹಲ್ಲಾನ್ ಕ್ವಾಬ ಇದೋನೆ ನೀದೆ ನಿಫಾಯ್ದೆ ಅವುನ್ ತಿಯತ್ತೋಸ ಆಯಾಮೀನೆ ಅಕೋ ನಾತ್ ಆಯ್ತಕು ನಾತ್ ಆಹ ನಾತ್ ಅಹಿ ತು ಯದ್ದೋ ಕೈಯಸ್ ಕಾತು ಹರ ರಕಾಯ್ ಬಾಯ್ ಆಯಾತ್ ನಿದೇನೆ ದಿಯೋ ಅವು ಅನೆ ತಮಾಬ ಇದೋನೆ ಅಂದ ಆಪ್ನೆ ಕೆರಫ್ ಏನೈತ್ ಮೀನೋನ್ ನಿಮೆ ಸಸೈತ್ ಓತ ಕೋಕ್ನ ಲಂಸಾ ದಾಸಾ ಬೈದೆ ಅಲ್ಲ ನಿದಾರ ಇದೆಯಾ ಮದ್ದಾತ್ ನಿಸಿನಿಯೋ ಒನ್ ಉರೇವೂನ್ ಹರೇಯಾನ್ ಬಕ್ ಡಾಡಿಯಾನ್ ಡಾಡಮಿಂದಾಯಾನೋ ನಾಕ ನಫರ ದೈ ಯಕ್ನೈನ್ ದೈ ಯಕ್ನೈತ್ ಓರೆ ಕೆರೆ ಫಮ್ಯಾದಿ ಹ್ಯಾರೆ ಕೆರೆ ಫಮ್ಯಾದಿ ಯಕ್ನನೋ ಉದರೀಸೋನ್ ಯಕಿಯಾಯನ್ ಯಕ್ಯನೋ ಓಶ ಆಗೆ ತಾಗೆ ತೌ ಕಾಮು ಕಾಯಿನ ಹೋಗಿದೆ ಬಾಬಾ ದನೋ ಕಾಮು ಕನ ಬಿಸರೋ ಅಕ್ತೇನೆ ದಿತ್ ತಿಫಿಲ್ ನಿದಿ ಮೀನಾನು ವಸ್ತಿಯೋನ್ ಫರಿಯೈ ಅನ ಹೆನೆನೆನೆ ಗಲ್ ಕಬಡ್ಡಾಯನ್ ನಿಫಿರೋ ಊತಕ್ ಗಿಧೋ ಲೋಲಿತ್ ಕ ಗಾಲ್ ಕ ತಲ ಹೋಯಿ ಗಿಧೋ ಲೋಲಿತ್ ಕ ತಲ ಹೋನಿ ಕಸ್ಸೇನ್ ಗಾಲ್ ಉನ್ನ ಬಾಕಾಯ್ ತಮ್ನ ಮಲು ಕೋಯೆ ತಮ್ನ ಗುರ್ ಕೋಯೆ ಎಂದ ಅನೆ ಬಗ್ಡಾವನ ದುಬ್ಬಾ ಈಫಿ ಬ್ರೇವನ ಬೇನು ದುಬ್ಬಾಯ್ದ ಬರು ಕಮ್ಮೇಡ ನರ್ರಿ ವಾ ಎದೀತೆ ಇಯ ಮಹಾ ಏ ಹೇವೆ ಏ ಕಂ ಕಸ್ಸೆ ತಾಲೆ ಗೈ ಹೈಗಿ ಅನ ಸನಾಯ್ತು ತುಸೂಗನೈ ದಾಯಿತ್ ಕೀಕೆ ಏನೇ ಸಿರ ತೊಕ್ಕ.